ಬರ್ಬಿಚಾರ ಕಪಾಡ ಮೀಡಿಯಸ್ತೆಲ್ಲ ಮಲಕು ಕಂದುವಾ ದಿ ಕುಯಿಲ್ ಶ್ರೀ ವೆಂಕಟೇಶ್ವರ ಸ್ವಾಮಿ ದಿ ತ್ರಿಮೂಲ ಹಾಡಿ ಇನಿ ಸ್ಲಾಮ ಇಸ್ತಿರಹಾತ್ ವಿ ಎಪೆ ಸಬ್ಲು ಮಲಕು ಕಂದುವಾ ಬಾಪಕ್ ನಾರಾಯಣ ಮಲತಕಾಂತ್ ಮೋದಲ್ ರಾಕೆಟ್ ಎ ಎಸ್ ಎಲ್ ವೆ ಎಫ್ ತುಜುಬಲಾಸ್ ದಿ ಕಾಕಿ ದೇವ ವೆಂಕಟೇಶ್ವರ ದಿಯಮಂಗ ತಕಾನ್ ಸಮೂಹ ಪರ್ ಸಿರಪಾನ್ ಉಂತುಕ್ ಪಲುಂಚುರಾನ್ ತೇಲಾ ದಿ ಸಿಲ್ ಸಯಾನ್ ದಿ ಪುಸದ್ ಅಂತರಿಕ್ಷ ಸತೀಶ್ ಧವನ್ ದಿ ಶ್ರೀಹರಿಕೋಟ ದಲಾಮ್ ಕ್ರಿಕೆಟ್ ವನಿತಾ ಇಂಡಿಯಾ ಕಾನ್ ಬರ್ಹಡಾಪಾನ್ ದಿಂಗನ್ ಹಾಂಗ್ಕಾಂಗ್ ದಿ ಪ್ರತಾಂಡಿಂಗನ್ ಕದುವಾ ಗ್ರೂಪ್ ಆ ಮರೇಕಾ ದಿ ಪಿಯಾಲಾ ಆಸಿಯಾ 22 ಪುಲು ಅಕಾನ್ ಬರ್ಲಾಂಗ್ಸುಂಗ್ ದಿ ಸ್ಟೇಡಿಯನ್ ಇಂಟರ್ನ್ಯಾಷನಲ್ ದುಬೈ ದಿ ಯು ಇ ಆ ಹಾಡಿ ಇನಿ ಪ್ರತಾಂಡಿಂಗನ್ ಅಕಾನ್ ದಿ ಮುಲಾಯಿ ಪುಕುಲ್ ದ್ಲಪಾನ್ ವಕ್ತು ಸ್ಟ್ಯಾಂಡರ್ಡ್ ಇಂಡಿಯಾ ಟಿಮ್ಸ್ ವನಿತಾ ಇಂಡಿಯಾ ಮಂಬೂಕ ಕಂಪಾನಿಯ ಮರೇಕಾ ದಿಂಗನ್ ಕಮಂಗಾನ್ ತೇಲಾ ಸಂವಿಲಾನ್ ಪುಲು ಎಂಪಾತ್ರನ್ ಅತಾಸ್ ಥೀಲೆಂಡ್ ದಿ ದುಬೈ ಪರಹಾರಿ ಮಿಂಗು ಕೇಮಾನಾಂಗಾನ್ ಅತಾಸ್ ಹಾಂಗ್ಕಾಂಗ್ ಅಕಾನ್ ಮಂಬಂತು ಟೀಮ್ ಯಂಗ್ ದಿ ಪಿಂಪಿನ್ ಹರ್ಮನ್ಪ್ರೀತ್ ಕೌರ್ ಇನಿ ಮಂಗಾಮಂಕಾನ್ ತೆಂಪಾತ್ ದಿ ಸೆಮಿಫೈನಲ್ ಟೂರ್ನಾಮೆಂಟ್ ದೇವಲಪಾನ್ ಟೀಮ್ ಯಂಗ್ ಸುಡಾಂಗ್ ಬರ್ಲಾಂಗ್ಸುಂಗ್ ಇಂಡಿಯಾ ಕರ್ಮಂಜಾದಿ ತುವಾನ್ ರೂಮಾ ಹ್ಯೂನ್ ಡೈ ವರ್ಲ್ಡ್ ಆರ್ಚರಿ ಪಾರಾ ಸೀರೀಸ್ ಉಂತುಕ್ ಪರ್ತಮಾ ಕಾಲಿನ್ಯಾ ಸಾಬರಮತಿ ರಿವರ್ ಫ್ರಂಟ್ ಅಹಮದಾಬಾದ್ ಅಕಾನ್ ದಿ ಗೇಲರಾರ್ ದಾರಿ ತಾಂಗಲ್ ಲಿಮಾ ಹಿಂಗಾ ಸಂವಿಲಾನ್ ಸೆಪ್ಟೆಂಬರ್ ದಿಂಗಲ್ ನಬಿ ದಾರಿ ಸರ್ ಅತುಸ್ ಅಥ್ಲೆಟ್ ದಾರಿ ದುವಪುಲು ನಗಾರಾ ಯಾಂಗ್ ಬರ್ ಪಾರ್ಟಿಸಿಪಾಸಿ ಅಚಾರ ಇನ್ನಿ ಮನುಪಕಾನ್ ತಹಾ ಪ್ರತಿಕಾ ದಾರಿ ಸರೀಸ್ ದುವರ್ ರಿಬು ದುವಪುಲು ಎನ್ನಾಮ್ ಸುತಲ ಕಾಂಪಿಟೆನ್ಸಿ ದಿ ಬ್ಯಾಂಕಾಕ್ ದ ನೋವೆಮೆಸ್ ದೋ ರಿಪಬ್ಲಿಕ್ ಚೆಕೋ ದಾರಿ ತಾಂಗಾಲ್ ತೆಗಪುಲು ಜೂನಿ ಹಿಂಗಾ ಎಂಪತ್ ಜೂನಿ ತಹಾಬ್ ಕ ಎಂಪತ್ ದಾನ್ ತರಾಖೆ ದಿ ಜದ್ವಾಲ್ಕನ್ ಅಕಾನ್ ದಿ ಅದಕಾನ್ ದಿ ಸಂಗ್ತಿ ಗೋ ಚೀಲಿ ಪರಬುಲಾನ್ ಅಕ್ಟೋಬರ್ ದಿ ಸಿಲಿಂಗಾರ್ಕಾನ್ ಓಲೆ ಅಸೋಸಿಯಾತಿ ಪನಾಹಾನ್ ಇಂಡಿಯಾ ದಿಂಗನ್ ದುಕುಂಗಾಂಗ್ ದಾಯಿ ಪಮರಿಂತಾ ಗುಜರಾತ್ ಅಥಾರಿತಾಸ್ ಉಲಾರ್ಗಾ ಗುಜರಾತ್ ದನ್ ಅಥಾರಿತಾಸ್ ಉಲಾರ್ಗಾ ಇಂಡಿಯಾ ಟೂರ್ನಮೆಂಟ್ ಇನಿ ಅಕಾನ್ ಮನ್ ಮನಂಪಿಲ್ಕಾನ್ ಕ್ಯಾಟಗೋರಿ ರಿಸ್ಕರ್ವ್ ಓಪನ್ ಕಂಪೌಂಡ್ ಓಪನ್ ವೇ ವ ಸಾತು ದಾನ್ ತೂನ ನೇತ್ರ ನಗರ ನಗರ ಪ್ರಸರಿತ ಅದಾಲ ಇಂಡಿಯಾ ಚೀನಾ ಇಂಗ್ರೆಸ್ ಫ್ರಾನ್ಸಿಸ್ ಜರ್ಮನ್ ಹಂಗೇರಿಯಾ ಇಂಡೋನೇಷಿಯಾ ಇರಾನ್ ಕಜಾಕಿಸ್ತಾನ್ ಮೆಕ್ಸಿಕೋ ಸ್ಲೋವಾಕಿಯಾ ಅಮೆರಿಕಾ ಸರಿಕತ್ ಉಜ್ಬೇಕಿಸ್ತಾನ್ ಬಾಂಗ್ಲಾದೇಶ್ ಭೂತಾನ್ ಸಿಪ್ರಸ್ ರಿಪಬ್ಲಿಕ್ ಚೆಕೋ ಇರಾಕ್ ರೂಸಿಯಾ ದನ್ ಶ್ರೀಲಂಕಾ ಟೂರ್ನಮೆಂಟ್ ಇಂಡಿಯಾ ಕಾನ್ಸಚಾರ ರಶ್ಮಿ ದಿಬುಕಾ ಪಾರಡಾಂಗಲ್ ಎಂಪತ್ ಸೆಪ್ಟೆಂಬರ್ ದಮಿಕಿಯಾನ್ ತಾದಿವರ್ತ ಬರಿತಾ ಪರಪ್ಪ ಮಿಶ್ರಾಯಾಂಗ್ ತರ್ ಹುರ್ಮತ್ ಬರಿಕುತ್ನ್ಯಾ ಮ್ಯೂಸಿಕ್ ಇನ್ಸ್ಟ್ರುಮೆಂಟ್ ಆಲಿಯಾ